ಆರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ ಜಗತೋ ಅಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವೀಶ್ವರಿ ದೇವಿ ಚರಾಚರಸ್ಯ ಆಧಾರಭೂತಾ ಜಗತ ಸ್ವವೇಗಾ ಮಹೀ ಸ್ವರೂಪೇಣ ಯತಃ ಸ್ಥಿತಾಸಿ ಅಪಾಂ ಸ್ವರೂಪ ಸ್ಥಿತಯಾ ತವೈತದಪ್ಯಾಯತೆ ಕೃಷ್ಣಂ ಅಲಂಘ್ಯ ವೀರ್ಯೇ ವೈಷ್ಣವೀ ಶಕ್ತಿ ಅನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಮ್ಮೋಹಿತಂ ದೇವಿ ಸಮಸ್ತಮೇತತ್ ವಾಂಗವೈ ಪ್ರಸನ್ನಾ ಭುವಿ ಮುಕ್ತಿ ಹೇತು ವಿದ್ಯಾ ಸಮಸ್ತಾಸ್ತವ ದೇವಿ ಭೇದ ಸ್ತ್ರೀಯ ಸಮಸ್ತ ಸಕಲಾ ಜಗತ್ಸು ತವೈಕಯಾ ಪೂರಿತಮಂಬಯ್ಯೈತತ್ ಕಾಪಿ ಸ್ತುತಿ ಸದ್ಯ ಪರಾಪರೋಕ್ತಿಃ ಸ್ವರ್ವಭೂತಾ ಯದಾ ದೇವೀ ಸ್ವರ್ಗಮುಕ್ತಿ ಪ್ರದಾಯಿನೀ ವಂಸೂತಾ ಸುತಯೇ ಕಾವಾ ಭವಂತು ಪರಮೋಕ್ತಯಃ ಸರ್ವಸ್ಯ ವೃದ್ಧಿ ರೂಪೇಣ ಜನಸ್ಯ ನಿಧಿ ಸಂಸ್ಥಿತೇ ಸ್ವರ್ಗಾಪವರ್ಗದೇ ದೇವಿ ನಾರಾಯಣೀ ನಮಸ್ತುತೇ ಕಲಾಕಷಾದಿ ರೂಪೇಣ ಪರಿಣಾಮ ಪ್ರದಾಯಿನೀ ವಿಶ್ವಸ್ಯೋಪರತೌ ಶಕ್ತಿ ನಾರಾಯಣೀ ನಮಸ್ತುತೆ ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೈಂಬಕೇ

ಾಯಣೀ ನಮಸ್ತುತೆ ನೃಸಿಂಹ ರೂಪಣ ಗ್ರೀಣ ಅಂತು ದೈತ್ಯಾನಿ ಕೃತೋದ್ಯಮೇ ತ್ರೈಲಕ್ಷ್ಯ ತ್ರಾಣ ಸಹಿತೆ ನಾರಾಯಣೀ ನಮಸ್ತುತೆ ಕಿರೀಟಿನಿ ಮಹಾವಜ್ರೆ ಸಹಸ್ರನೈರುಜ್ವಲೆ ವೃತ್ರ ಪ್ರಾಣ ಹರೇ ಚೈಂದ್ರಿ ನಾರಾಯಣೀ ನಮಸ್ತುತೆ ಶಿವದೂತೀ ಸ್ವರೂಪೇಣ ಅತ ದೈತ್ಯ ಮಹಾಬಲೆ ಘೋರೂಪೇ ಮಹಾರಾವೇ ನಾರಾಯಣೀ ನಮಸ್ತುತೆ ದಂಶಾಕರಾಲ ಬದಲೆ ಶಿವಮಾಲಾ ವಿಭೂಷಣೆ ಚಾಮುಂಡೆ ಮುಳ್ಳವಧನೆ ನಾರಾಯಣೀ ನಮಸ್ತುತೆ ಲಕ್ಷ್ಮೀಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೆ ಸ್ವಧೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣೀ ನಮಸ್ತುತೆ ನಿಧೆ ಸರಸ್ವತೀ ವರೆ ಭೂತಿ ಬಭ್ರವಿತಾಮಸಿ ನಿಯತೇ ತ್ವನದಸಿ ದೇಶೇ ನಾರಾಯಣೀ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯುಸ್ರಾಹಿರೋ ದೇವಿ ದುರ್ಗೇ ದೇವಿ ನಮಸ್ತುತೆ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನೀ ನಮಸ್ತುತೆ ಕ್ವಾಲಾಕರಾಲ ಮತ್ಯುಗ್ರಂ ಶೇಷಾಸೂರಸೂದನಂ ತ್ರಿಶೂಲಂ ಪಾತು ನೋ ಭೀತಿರ್ ಭದ್ರಕಾಲೀ ನಮಸ್ತುತೆ ಹಿನಸ್ತಿ ದೈತ್ಯಸೇದಾಂಸಿ ತ್ವದೇನಾ ಪೂಜ್ಯ ಯಾ ಜಗತ್ ಸಾ ಘಂಟಾ ಪಾತು ನೋ ದೇವಿ ಪಾಪೇಭ್ಯೋ ಅನಸ್ಸುತಾನಿವ ಅಸುರಾಸೃಗ್ ಪಥಾಪಂಕ ಯಚ್ಚಿತಸ್ತೇ ಕರಜ್ವಲ ಶೂಭಾಯ ಖಡ್ಗೋ ಭವತು ಚರಣಿಗೆ ವಾಂಗ್ನಥಾ ವಯಂ ಭೋಗಾನ ಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾ ತು ಕಾಮಾನ್ ಸಕಲಾನಭೀಷ್ಟ ತ್ವಾಮಶ್ರಿತಾನಾಂ ನವೀಪನ್ನರಾಣಾಂ ತ್ವಾಮಶ್ರಿತಾಧ್ಯಾಶ್ರಯತಾಂ ಪ್ರಯಾಂತಿ ಏತತ್ಕೃತಂ ಯತ್ ಕದಲಂ ತಯಾಜ್ಯ ಧರ್ಮದಿಶಾ ದೇವಿ ಮಹಾಸುರಾಣಾಂ ರೂಪೈ ಅನೇಕೈ ಬಹುಧಾತ್ಮಮೂರ್ತಿ ಕೃತಾಂಬಿಕೆ ತತ್ ಪ್ರಕರತಿ ತಾನ್ಯ ವಿದ್ಯಾಸು ಶಾಸ್ತ್ರೇಷು ವಿವೇಕದ್ವೀಪ ಸ್ವಾಧ್ಯು ವಾಕ್ಯು ಚ ಕಾತ್ಸ್ವರನ್ಯ ಮಮತ್ತಗತ್ತೆ ಅತಿ ಮಹಾಂಧಕಾರೇ ಬಿಭ್ರಾಮಯತ್ಯೇ ತದತೀವ ವಿಶ್ವಂ ರಕ್ಷ್ಯಾಂಶಿ ಯತ್ರುಗ್ರವೀಶಾಶ್ಚ ನಾಗ ಯತ್ರಾರಯೋ ದಸ್ಯು ಬಲಾದಿ ಯತ್ರ ಧಾವಾನಲೋ ಯತ್ರ ತರಾಸಿ ಬಂಧೇ ತತ್ರ ಸ್ಥಿತ ಪರಿಪಾಸಿ ವಿಶ್ವಂ ವಿಶ್ವೇಶ್ವರೀ ತ್ವನ್ ಪರಿಪಾಸಿ ವಿಶ್ವಂ ವಿಶ್ವಾತ್ಮೀಕಾ ಧಾರಸೀತಿ ವಿಶ್ವಂ ವಿಶ್ವೇಶ್ವನ್ಯ ಭವತಿ ಭವಂತಿ ವಿಶ್ವಾಶ್ರಯೇ ತೈ ಭಕ್ತಿ ನಮ್ರ ದೇವಿ ಪ್ರಸೀದ ಪರಿಪಾಲ ನೋರಿ ಭೀತಿರ್ನಿತ್ಯ ಯಥಾ ಅಸುರಪದಾದದು ನೈವ ಸತ್ಯ ಪಾಪಾದಿ ಸರ್ವಜಗದಾರ್ಜ ಶಮನಯಾಶು ಉತ್ಪಾತ ಪಾಕ ಜನಿತಾಂಶ ಮಹೋಪಸರ್ಗಾನ್ ಪ್ರಣತಾಲಂ ಪ್ರಸೀದ ತ್ವಯ ದೇವಿ ವಿಶ್ವಾರ್ತಿಹಾರಿಣಿ ರೈ